ಕಾರಣಾಯ ಗ್ರಹಮಂಡಲ ಸರ್ವಭೂತಮಂಡಲ ಸರ್ವ ಪಿಶಾಚ ಮಂಡಲೋಚ್ಚಾಟನ ಭೂತಜ್ವರ ಏಕಾಹಿಕ ಜ್ವರ ದ್ವ್ಯಾಹಿಕ ಜ್ವರ ತ್ರ್ಯಾಹಿಕ ಜ್ವರ ಚಾತುರ್ಥಿಕ ಜ್ವರ ಸಂತಾಪ ಜ್ವರ ವಿಷಮ ಜ್ವರ ತಾಪ ಜ್ವರ ಮಾಹೇಶ್ವರ ವೈಷ್ಣವ ಜ್ವರಾನ್ ಛಿಂಧಿ ಛಿಂಧಿ ಯಕ್ಷ ಬ್ರಹ್ಮ ರಾಕ್ಷಸ ಭೂತ ಪ್ರೇತ ಪಿಶಾಚಾನ್ ಉಚ್ಚಾಟಯ ಉಚ್ಚಾಟಯ ಓಂ ಹ್ರಾಂ ಶ್ರೀಂ ಓಂ ನಮೋ ಭಗವತೆ ಶ್ರೀ ಮಹಾಹನುಮತೆ.